ಮುಸ್ತಫಾ ಮೊಹಬ್ಬತ್ ಖಾನ್ ಗಲಿ ವಾನಾ, ಇರ್ಫಾನುಲ್ಲಾ ಜನರಲ್ ಸ್ಟೋರ್ ಅಂಡ್ ಕಾಸ್ಮೆಟಿಕ್ಸ್ ವಾನಾ, ಮೊಹಬ್ಬತ್ ಖಾನ್ ಗಲಿ ವಾನಾ ಬಾಜಾರ್ ಕೆ ಬತಾಸ್ತ ಜಮುಂಗ್ ದೈಸ್ನಾ ಕಾಸ್ಮೆಟಿಕ್ ಪಾಕಿಸ್ತಾನ್ ಪ್ರೊಡಕ್ಟ್ ಮಿಲಾವೀಗಿ. ದೀನ್ ಇಲಾವಾ ಬತಾಸ್ತ ಪಟಾಂಗ್ ಕೆ ಚಿಕಮ್ ದೇ ಹುಮ್ ಮಿಲಾವೀಗಿ, ದಟಾಂಗ್ ವಾಲೆ ಅಡ್ರೆಸ್ ಹುಮ್ ಬಿಲ್ಕುಲ್ ಜಿತಾಸ್ತ. ಮನ್ಸೂರ್ ಜನರಲ್ ಸ್ಟೋರ್ ದುಕಾನ್ ನಂಬರ್ ಸಲೋರಂ ಪಿಂಜಮ್ ಸದಾಮ್ ಮಾರ್ಕೆಟ್ ಟಾಂಗ್ ಡಿಸ್ಟ್ರಿಬ್ಯೂಟರ್ ಹಾಜಿ ಜರ್ಬತ್ ಖಾನ್ ಸೇಬ್ ಸರ. ಫರೀದುಲ್ಲಾ ಜನರಲ್ ಸ್ಟೋರ್ ಬಿಲಾಲ್ ಮಾರ್ಕೆಟ್ ಬನ್ನು ರೋಡ್ ವಾನಾ, ಸಾರಿ ಜಿಬ್ಬನ್ನು ರೋಡ್ ಟಾಂಗ್ ಅಲ್ಬದರ್ ಮಾರ್ಕೆಟ್ ಅಫ್ಸರ್ಹಾನ್ ಪ್ಲಾಜಾ ಸದರ್ ಪ್ಲಾಜಾ ಡಬರಾ ಬಾಜಾರ್ ಅಜ್ಗರ್ ಜನರಲ್ ಸ್ಟೋರ್ ಮೇನ್ ಬಾಜಾರ್ ಟಾಂಗ್ ಸೆಹತ್ ಹುಮಿಯು ಮೆಡಿಕಲ್ ಹಸ್ಪತಾಲ್ ನೂರ್ ಮಾರ್ಕೆಟ್ ಟಾಂಗ್ ಸಿಟಿ ವಕಾಸ್ ಟ್ರೇಡರ್ಸ್ ತಗಾಸಡಾ ಸಬ್ಜಿ ಮಂಡಿ ಟಾಂಗ್ ಚಾಜೀಬ್ ಟ್ರೇಡರ್ಸ್ ಉಮರ್ ಅಡಾ ಟಾಂಗ್ ಇಬ್ರಾಹಿಂ ಸೋಲರ್ ಅಂಡ್ ಬಿಟ್ರಿ ಸಿಸ್ಟಮ್ ನಿಜಿ ಸಲೀಮ್ ಮಿಸ್ತ್ರಿ ಡಬರಾ ಜಿಯಾವುರ್ ರಹಮಾನ್ ಕಾಸ್ಮೆಟಿಕ್ ಸ್ಟೋರ್ ಸಾಬಿರ್ ಕಾಸ್ಮೆಟಿಕ್ ಸ್ಟೋರ್ ಶ್ರೀ ಅವತಾರ್ ರೋಡ್ ಡಬರಾ ನೂರ್ ಖಾನ್ ಜನರಲ್ ಸ್ಟೋರ್ ಪೀರ್ ಸಾಹಿಬ್ ಕಾದ್ರಿ ಮಾರ್ಕೆಟ್ ಡಬರಾ ರೋಹೇಲ್ ಲಿಡಿ ಶಾಪಿಂಗ್ ಸೆಂಟರ್ ಗೌರ್ಮೆಂಟ್ ಗರ್ಲ್ಸ್ ಪ್ರೈಮರಿ ಸ್ಕೂಲ್ ನಂಬರ್ ದೋ ಪಠಾನ್ಕೋಟ್ ಗನಿ ರಹಮಾನ್ ದುಕಾನ್ದಾರ್ ಮಂಜಿ ಕಲಿ ಮುಲಾಜಿಮ್ ಪರದೇಸಿ ದುಕಾನ್ದಾರ್ ನಜ್ದಿ ಸೊಹೇಲ್ ಮದ್ರಸಾ ರನ್ವಾಲ್ ಕಲಿ ಟಾಂಗ್ ತಾಜ್ ಮೊಹಮ್ಮದ್ ದುಕಾನ್ದಾರ್ ಉರ್ಪಿ ಕಾಕಿಸರ್ ರೇಜ್ವೇ ಕಲಿ ನಿಜ್ದಿ ಗೋಮಲ್ ಇಲಾಖಾ ಮತಿಯುಲ್ಲಾ ದುಕಾನ್ದಾರ್ ಶೇಖ್ಗಳ ಆಕಿ ಪ್ರೈಮರಿ ಸ್ಕೂಲ್ ಹಾಫಿಜ್ ಅಬ್ದುಲ್ ರಹೀಮ್ ಮಿಸ್ರಿ ದುಕಾನ್ದಾರ್ ಜ್ಯೂಸ್ ಬಾಜಾರ್ ಮಿರೇಲಿ ಲೂಲು ಶಾಪಿಂಗ್ ಸೆಂಟರ್ ಮನಕ್ ತಾರಿಕ್ ಮಾರ್ಕೆಟ್ ಸ್ಟ್ರೀಟ್ ನಂಬರ್ ದೇಮ್ ನಂಬರ್ ಏಕ್ ಮಿರೇಲಿ ಕೆ ಬತಾಸ್ತ ಜಮಂಗ್ ಪ್ರೊಡಕ್ಟ್ ಮೇಲಾವಿಗಿದೆ ಸರ ಕದ ಸಾಬೈ ಅಟಕ್ ಸುಮ್ರ ಉಮ್ಸಿ ಮಿದಿ ಜಮಾ ಖೋ ಎಂದಿರು ನದಿ ಅಗಿತ ಜಮಂಗ್ ಪ್ರೊಡಕ್ಟ್ ಪಕಾರ್ ವಿ ನುಚುಂ ಕಿತಾಸ್ತ ಹಮಾ ತೀರ್ ಪ್ರೋಗ್ರಾಮ್ ಉಲ್ ಕೇಟ್ರಿ ಸಿ ವೈ ಲಿಬ್ಯಾ ಹುಂ ಕತಾಸ್ ಉಸ್ತ ಪೂಸ್ ಪುಕ್ತನಿ ಮಂಗ್ ಸರ್ ರಾಬ್ತ ಕವಲಿ ಶಿ ಯಾ ಪಸಿ ಪರ್ 333-50-19020 ಪಾಂದಿ ರಾಬ್ತ ಕವಲಿ ಶಿ ಸಿ ಪರ್ 333-50-19020 ಪಾಂದಿ ರಾಬ್ತ ಪುಕ್ ಸಿರ್ಫ್ ದುಮ್ರ ವಿ ಯಥಾಸ್ತ ಜಮುಂಗ ಜಮುಂಗ್ ದೇಜ್ನಾ ಕಾಸ್ಮೆಟಿಕ್ ಪಾಕಿಸ್ತಾನ್ ಪ್ರೊಡಕ್ಟ್ ಪದಿ ಸಿಕ್ಕಿ ಪಕಾರ ಬಿಲ್ಕುಲ್ ಬತಾಸ್ತ ಆ ಚಿಕಮ್ ನೆ ಆಗ ಅಡ್ರೆಸ್ ದರ್ ಸೆಂಡ್ ಕೀಗಿ ಸಲಾಮುನ ಸಾಮೋಶು ಸಮ ಕ್ಯೂ ದ ಸಿರ್ಫ್ ತಾಸು ತಸಲಾಮ್ ಮುಬಾರಕ್ ಫ್ರಾಮ್ ಪೀರ್ ಸಿದ್ದು ವಾಲಿಕಮ್ ಅಸ್ಲಾಮ್ ಡೇ ರಿಜಾತ ಮನನ ಜಿ ಶುಕ್ರಿಯಾ ಔರ್ ಲಾಜಿಮಿ ಆಗಿ ಸರ್ ಚಿಕಮ್ ನೆ ತಾಸು ರಾಬ್ತಾ ಓಕೆ ಪಸಿಪರ್ 333-50-19020 ಸಿಪರ್ 333-50-19020 ಜುಮೆ ಮುಬಾರಕ್ ಅರ್ವಾಜ್ದ ಮಾತ ಡೇರಿ ಡೇರಿ ದುವಾ ಗಾನಿ ಕುಯ್ ಜಾಂತಮ್ ದುವಾ ಗಾನಿ ಕಿ ಟೋಲ್ ಉಮ್ಮತಿ ಮುಸ್ಲಿಮಾತ ದುವಾ ಕುಯ್ ಜುಮ್ಮಾ ಯೋಜಲ್ ಬ್ಯಾ ದ ರುಚ್ಚವಿ ಯೋಜಲ್ ಲಾಜಿಮಿ ಹುವಾಯ್ ಇನ್ಶಾಲ್ಲಾ ಸವಾ ಬ್ಯಾ ಮುಲಾಕಾತ್ ಕು ದ ಪಲ್ಯು ಎಲ್ಲಾ ಮುಸ್ಫಾರಂ ದಲ್ಯು ಎಲ್ಲಾ ಪಾಮಾನ್ ಇಜ್ನಾ ಜಿಂದಾಬಾದ್ ತಾಸು ಟೋಲ್ ಪಾಯಿಂದಾಬಾದ್.